ಸಾರ್ವಜನಿಕರಿಗೂ ಪ್ರಗ್ರಾಂಶ ಕಾಲಹುಲು ಪಸೀರ ನೋಸ್ತಾ ಇದ್ದು ಸೆಕೆಂಡ್ ದೋಸ್ತು ಬಿಯನ್ನ. ಅಸ್ಸಲಾಮು ಅಲೈಕುಂ. ದಸದಿಗನಾ

ಅಂಶ ನೆಕ್ಸ್ಟ್ ಕಲರ್ ಜಿ ಅಸಲಾಮ್ ಅಲೈಕುಮ್. ಓಯ್ ಕಲ್ ಡ್ರಾಪ್ ಕಿ ಡೇರ ಜುತಾ ಮನನ ಯೋ ಜಾ ಹಾನ ಮನನ ಬಿಲ್ಕುಲ್ ಕಲ ಕಲ ಟೈಮ್ ದಸ ಕಿಡಿ ನೋ ಡೇರ ಜುತಾ ಮನನ ಪ್ರೋಗ್ರಾಮ್ ಶೆ ಬಿಲ್ಕುಲ್ ಕಾಲ್ ಕವೇ 09272921292 ಯಾನಿ 09272921292 ಬನೆ ಕಾಲ್ ಓಕೆ ಅಸಲಾಮ್ ಅಲೈಕುಮ್. ಓಯ್ ಹೋಯ್.

ಸೌಕ್ಸ್ ವಡಿಕೆ ವಡಿಕೆ ಯೋ ಯೋ ಮೆಸೇಜ್ ಇರೋ ತಾವು ಈಗ ಲಿಸ್ನರ್ ಸೋಕ್ಸ್ ಕರೋ ಸರ್ ಅವಿಷ್ಟಿ ಸುಖಮ ಪ್ರೋಗ್ರಾಮ್ ಊರಿ ಸುಖಮ ನ ಊರ್ವಿ ದಾಸನಿ ಈಗ ಸದಪ ಸ್ಟುಡಿಯೋ ಶಾಲೆ ಆಗ್ಯಾವ ಸುತ್ತ ಪ್ರೋಗ್ರಾಮ್ ಸರ್ ಊರ್ವೇನೋ ಕೇಳ್ದೆ ಕೆಲ ಕಲ ಟೈಮ್ ಏನೇ ಹಫ್ತೆ ಸದ ಇವಾಗ ಇವಾಗ ಗಂಟೆ ದಫೀರು ಕವಿ.